0: ಆಕಾಶವಾಣಿ ಅಜಾ ಗೌರವ ಸಾಲಿ ಇತಿಹಾಸ ಆರೆಗೆಲ್ ಬೊಚೋರೆ ಮನವೆದ ಅದು ನೋವಾ ಕುಸಿಯನಿ ದಿನರೆ ನ್ಯೂತುಮಾನ್ ಲೇಖಕ ಕಲಾಕಾರ ಉದ್ಘೋಷಕ ಎಮಾನ್ ಕೋವಾ ಸಾಕ್ಷಾತ್ಕಾರ ಬೋನ್ ಹತಾವಾ ಅದು ದೇಲಾ ನೋಂಕಾಗೆ ತೆಹೆಂ ಅಬೋಕೋ ತಲಾರೆ ಹೆ ಎಕನಾಯ್ ಅಬೋವಾ ಸ್ಟುಡಿಯೋರೆ ಮಾರಾಂಗ್ ಪೇಡಾ ಲೆಕಾತೆ ಡಾಕ್ಟರ್ ಪ್ರೊಫೆಸರ್ ಆರ್ ಲೇಖಕ ಪರ್ಸಿ ಗುರು ಡಾಕ್ಟರ್ ಕೃಷ್ಣ ಚಂದ್ರ ಗೊಂಬೆ ತೆಕಿನ್ ಅದು ದೇಲಾ ಉನಿಬೋನ್ ಸಗುಮ್ ದರಾಮಿಯಾ ಸರ್ ಅಬಿನಾ ಸಗುನ್ ದರಾಮ್ ನೋಡೆ ಆಕಾಶವಾಣಿ ರೇ ಸರ್ ಪುಯ್ಲು ಕುಕ್ಲಿ ದೋ ನೋವಾ ಕನ್ನಾ ಜೆ ಆಕಾಶವಾಣಿ ರೇ ಆರೆಗೆಲ್ ಸೆರ್ಮಾ ಪುರವಿನ್ ರೇ ಅಬಿನ್ ಚೆದ್ ಲೆಕಾ ಬಿನ್ ಐಕವೆದಾ
1: ಜೆತೆ ಖನ್ ಮಳಂಗ್ತೆ ನೋವಾ ಆಕಾಶವಾಣಿ ಸ್ಟುಡಿಯೋ ರೇ ತೆಹೆ ಜಕನೈ ಆರ್ ಜಹಾಂ ತಿನ ಆಜಮ್ ಕೋ ಇನ್ ಪೆಸ್ಟಾ ಖನ ದುಲಡ್ ಜೋಹರ್ ತಾಹೆ ಕನಾ ತೆಹೆಂ ನೋವಾ ಆಕಾಶವಾಣಿ ಆರೆ ಗೆಲ್ ಸೆರ್ಮಾ কথায় নব্বই বর্ষ নয় পুরো কেদা নয় যাহা যে যাহা উদ্দেশ্য তাহেকানা বাড়তি গাতে আতু দিশম রেন হড় সরকারা চেদ যোজনা কো তাহেনা চেদ পন্থা কো তাহেনা ওনা বাড়ায় গে আর ওনা বাড়ায় লাগিদ তে বিচ বিচ রে আড়ি রকম নঙ্কা অনলিয়ে কো সেরেঞ্জ বাড়ো হই কো নোডে কো হিজুগা তেহেন যে নোডে আবো নোডে হওয়া কাবনা কো যাহাইকে ইন লিকা তেহেন দো আড়ি গৌরবান দিন কানা আর আড়ি রাসকান দিন কানা
0: আড়ি নাপাই কথা গোমকে বিন লাই সদরা বনা আর হো স্যার নঙ্কা গে আকাশবাণী রে যাহা প্রস্তুতি আবিন বিন এম কা আদো ওনা যাহা চেদ লেকা আবিনা মনে রে মাইনে দোহয়ায়
1: নোয়া আকাশবাণী দো যাহা যে সান্তালি দো উনি নিয়েলে তাহে